ಕುವೆ ದಾಹಮುನ ಏ ಜನಾನಾಲಸ್ರಕಾಚಿದ್ವಾಡ ಸರಸುನ ಏ ಜನಾನಾಲಸ್ರಕಾಚಿದ್ವಾಡ ಸರಸುನ.

ಕ್ಲ ಅಲೈಹಿ ಪದ ಬಾಂಧಿ ವಹದ ಔವರ್ತೆ ಲಾರಿ ವರ್ತ ಓಹೋದಲಾಂ ಸದಕ ಅಲ್ಲಾಹೀಮ್ ಆಮೀನ್ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ವಲಾಕಿಬತುಲಿಲ್ ಮುತ್ತಕೀನ್ ವಸ್ಸಲಾತು ವಸ್ಸಲಾಮು ಅಲಾ ರಸೂಲಿಹಿ ಮುಹಮ್ಮದಿ ವಆಲಿಹಿ ವಸಾಬಿಹಿ ಅಜ್ಮಾಯಿನ್. ಯಾ ಅಲ್ಲಾಹ್ ಜಮುಂದ ಟೂಲ್ ಗುನಾಹುನ ಮಾಫ್ ಕಿ ಅಲ್ಲಾಹ್ ಚಿಕಮ್ ಸಗೀರಾ ಕಬೀರ ಗುನಾಹುನ ಅಲ್ಲಾಹ್ ಪಟೋಲ್ ಬಾಯಿಂದ ಆಫ್ ಯು ಕಲಮ ರಾಕಾಗಿ ಅಲ್ಲಾಹ್ ಪೈಗಂಬರ್ ಅಲೈಹಿ ಸಲಾತು ವಸ್ಸಲಾಮ್ ಚಿಕಮೆ ದ ಖೇರ್ ದುಆಗಾನಿ ಕಿಡಿ ಅಲ್ಲಾಹ್ ರಾಗಿ ನಮಂಗ್ ತ ಖೇರ್ ರಾಕಿ ಅಲ್ಲಾಹ್ ಚಿರಕಮ್ ಶುರೂರ ಪತುನ್ ಮುಸಿಬತುನ್ ಪನಾ ಉಖ್ತಿರ ಅಲ್ಲಾಹ್ ರಾಗಿ ನಮಂಗ್ ತ ಪನಾ ರಾಕಿ ಅಲ್ಲಾಹ್ ಜಮುಂದ ಟೂಲ್ ಪಹಾಲ್ ಬಾಂಧ ರಹಮುಕಿ ಅಲ್ಲಾಹ್ ಜಮುಂದ ಟೂಲ್ ಹವಾಯಿಜ್ ಬರಾಬರ್ ಕಿ ಮುಷ್ಕಿಲಾತ್ ಹಲ್ ಕಿ ಪರಿಶಾನ ಖತ್ಮಿ ಕಿ ಮುಸಿಬತುನ ತಕ್ಲಿಫುನ ರಾನ ಅಲೆ ರೇಕಿ ಅಲ್ಲಾ ಚಸೂರ ಬಿಮಾರಾನ್ ದಿ ಕೂರುನು ಕಿ ಅಸ್ಪತಾಲುನು ಕಿ ನಾರಿನಾ ಜನಾನಾ ಮಾ ಶುಮಾನ್ ಅಲ್ಲಾ ಟೂಲು ತು ಶಿಫಾಯ ಕಾಮಿಲ ಆಜಿಲ ನಸೀಬ ಕಿ ಅಲ್ಲಾ ಸೂರು ಮುಸಲ್ಮಾನಾನು ಫಾತ್ ಶಿವಿ ದಿ ಅಲ್ಲಾ ದಟೂಲು ಕಬ್ರೋ ದ ನೂರ್ ನಡಕ್ ಕಿ ಜನತ್ ದ ಬಾಗಿಚೋನೆ ಬಾಗಿಚೆ ಉಗರ್ಜೆ ಅಲ್ಲಾ ದ ಜನತ್ ದ ಬಾಗಿಚೋನೆ ಬಾಗಿಚೆ ಉಗರ್ಜೆ ಅಲ್ಲಾ ಚಿ ಚಾಮುಂಗ್ ತದು ಆಗಾನ್ ದ ಪಾರ ವೇಲಿ ಅಲ್ಲಾ ದಾಗ ಟೂಲು ಅಲ್ಲಾ ಗದು ಆಗಾನಿ ಪ ಅಗರ್ ಟೂಲ್ ಜರೂರಿಯಾತ್ ಬರಾಬರ್ ಕಿ ಮುಷ್ಕಿಲಾತ್ ಹಲ್ ಕಿ ಪರಿಶಾನ ಖತ್ಮಿ ಕಿ ಮುಸಿಬತೂನ ತಕ್ಲಿಫೂನ ತಿನ ಅಲ್ಲಾ ಲೆರೆ ಕಿ ಅಲ್ಲಾ ಜಮುಂಗ್ ದ ಟೂಲು ಹವಾಯಿಜ್ ಬರಾಬರ್ ಕಿ ಅಲ್ಲಾ ಚ ಸುಮ್ರ ತಾಲಿಬಾನ್ ತಾಲಿಬಾತಿ ರಿ ಮುಂಗ್ಸರ ಅಲ್ಲಾ ದಾ ಇಮ್ತಿಹಾನ್ ವರ್ಕೈ ಸಬಾಬ ಇನ್ಶಾಅಲ್ಲಾ ದಾ ಗೈ ಪರ್ಚಿ ಖತ್ಮಿ ಅಲ್ಲಾ ತಾಲಾ ದಿ ದಾ ಟೂಲ್ ಪ ಖೋ ನಂಬರು ಸರ ಪಾಸ್ ಕಿ ಅಲ್ಲಾ ತಾಲಾ ದ ಟೂಲು ಜೆಹನು ಚಿದೇನು ಕೊಲಾವ್ ಕಿ ಹಾಫಿಜಿ ದಿ ಕವಿ ಕಿ ಅಲ್ಲಾ ತಾಲಾ ದಿ ಚಿದೇನು ಜೆಹನು ಮಜಬೂತ್ ಕಿ ಅಲ್ಲಾ ರೇ ಮುಂಗ ತಾಸು ಟೂಲ್ ದುನಿಯಾ ಆಖಿರತ್ ಖುಶಾಲಯ ರಾಕಿ ಅಲ್ಲಾ ರೇ ಮುಂಗ ತಾಸು ಟೂಲು ನರಾಜಿಶಿ ಅಲ್ಲಾ ತಾಲಾ ದಿ ಚಿದೇನು ಜಮುಂಗ ಅಸ್ತಾಸು ಹವಾಯಿಜ್ ಬರಾಬರ್ ಕಿ ಅಲ್ಲಾ ತಾಲಾ ದಿ ಚಿದೇ ಚೆ ಸುಮ್ರಮ್ ಜಮುಂಗ ಅವ್ರಿ ದುನ್ ಕಿ ದಿ ಚಾಪ ಜುಡ್ ಕೆ ಸಕ್ಕೆ ಸಮಜಾಯಿಜ್ ಮಕಾಸಿದ್ ದಿ ಅಲ್ಲಾ ಇದಾಗ ಟೂಲು ಬರಾಬರ್ ಕಿ ಅಲ್ಲಾ ತಾಲಾ ರೇ ಮುಂಗ ತಾಸು ಟೂಲ್ ದ ಜಾಲಿಮಾನ್ ದ ಜುಲುಮ್ನ ಶರೀರಾನ್ ದ ಶರ್ನ ಹಾಸಿದೀನ್ ಹಸದ್ನ ಬುಗ್ಜಾನ್ ದ ಬೋಜ್ ನರಿ ಅಲ್ಲಾ ತಾಲಾ ಮುಂಗ ತಾಸು ಉಸಾತಿ ಔ ಸಬಾಬ ಇನ್ಶಾ ಅಲ್ಲಾ ಚಿರೆ ನೋ ಸೂರ ಜಮುಂಗ್ ತಾಲಿಬಾನ್ ತಾಲಿಬಾತಿ ಚಿಲ್ಲಸ್ ಬಜಿ ಪರ್ಚವರ್ ಕಿ ಅಗಿನ ಬಾದ್ ಬೆ ಚುಟಿ ಅಲ್ಲಾ ರೇ ಟೂಲ್ ಕೂರೂನ್ ತ ಪಖೇರ್ ಖೇರಿಯತ್ ಸರ ಬೂಜಿ ಅಲ್ಲಾ ರೇ ಬ್ಯಾ ವಾಪಸ್ ರಾವಲಿ ಅಲ್ಲಾ ತಾಲಾ ರೇ ದೇ ಟೂಲ್ ಪೂರೂನ್ ಕೆ ಖುಶಾಲಯ ಬರಕತುನ ರಾವಲಿ ಅಲ್ಲಾ ತಾಲಾ ರೇ ಜಮುಂಗ ತಾಸು ಟೂಲು ನ ರಾಜಿಶಿ ಅಲ್ಲಾ ರೇ ಮುಂಗ್ ತಖಪಲ ರಜಾ ನಸೀಬ್ ಕಿ ಅಲ್ಲಾ ರೇ ಮುಂಗ ತಾಸು ನ ಆಗ ಕಾರ್ ವಾಲಿ ಚೆ ಅಲ್ಲಾ ಪಿ ಖುಶಾಲಿ ದ ಆಗ ಕಾರ್ ನದಿ ಅಲ್ಲಾ ತಾಲಾ ಮುಂಗ ತಾಸು ಉಸಾತಿ ಚೆ ಅಲ್ಲಾ ತಾಲಾ ಪಿ ಖಫಕೀಗಿ ವಸಲ್ಲಾಹು ತಾಲ على خير خلقه محمد وآله وأصحابه أجمعين برحمتك يا أرحم الراحمين.